ಅಖಿಲ ಶಿವಾಜಿಯು ಕೇರುಗಾಂಚೆ ಪುತ್ತಲಿ ಬಾಯಿ ಸಂಕ್ರೋಧಿ ತಂಬುಲ ಕದ ಗಾಂಧಿ ಮಹಾತ್ಮುಡೈ ಘನತ ನುಂದೇ ಶಿವಕೋಟಿಗೆ ಮಕ್ಕುವ ಜೀವ ಮಗುಚು ಅಹರ ಕಂದುನು ಪೆಂಚಡಿ ಅಮ್ಮ ಕಂಟೆ ಆದರಂದಗು ವಸ್ತುವು ಅವನಿ ಕಲದೆ ಅಮ್ಮ